ಸರಳಪಿ ಸರಳತಿರಪಿ ತಾಲವ ಸರಕಿದು ಸಹಮಂದಿ ಬೇಗತ್ತು ಬಾಡುವ ಆವಾಗ ತಡವ ಭರದ ಕೊಡುವ ಉಸಾಮಂದಿ

ಶ್ವೇತ ಕಂಠಕಾಚೀ ತೀವಾಟ ನಾಗಮೋಡಿ. ಸೋಡೂನ ನಾವ ಗಾವ ಶೋಧಾವಯಾ ವಿಸಾವ ತುಡವೀತ ಕಂಠಕಾಚಿ ತೀವಾಟ ನಾಗಮೋಡಿ. ವಿಸಾವಾ ಶೋಧನ್ಯಾಸಾಠಿ ನಾವಗಾವ ಸೋಡೂನ ಜಾವ ಆಣಿ ಜಾತಾನಾ ನಾಗಮೋಡ್ಯಾ ವಾಟೇನೆ ಪಾಯಾತ್ ಕಾಟೆ ಯಾವೆತ್. ಪ್ರೇಮಾಚಿ ವಾಟ ಹಿ ಅಶೀಚ ಅವಘಡ ಅಸ್ತೆ. ಪ್ರೇಮಾಚ್ಯಾ ವಾಟೆತಹೀ ಕಂಟಕಾಚಿ ವಾಟ ಅಸ್ತೆಚ್ ಅಸ್ ಕಾಟ್ಯಾಕುಟ್ಯಾಂಚಿ ವಾಟ ಅಸ್ತೆಚ್ ಅಸ್ತೆ ತೀ ನಾಗಮೋಡಿ ಅಸ್ತೆಚ್ ಅಸ್ತೆ. ವಿಸಾವಾ ಶೋಧಾಯಲಾ ಆಪಣ ಜಾತೋ ಪ್ರೇಮಾತ್ ಪಣ ವಿಸಾವಾ ಮಿಳತೋ ಕೌ ಅಜ್ಜಾಚ್ಯಾ ತ್ಯಾಚ್ಯಾ ಸಂಶೋಧನಾಚಾ ಪ್ರಶ್ನ ಆಯ್. ಪಣ ನಾವಗಾವ ಸೋಡೂನ್ ದೇವುನ್ ಜೇವಾ ತುಮ್ಹೀ ಜಾತಾತ್ ತ್ಯಾಲಾ ವೇಡೆಪಣಾ ಶಿವಾಯ ದುಸರಾ ಕಾಯ್ ಮ್ಹಣಣಾರ್. नावाची तुम्हाला पडलेली नसते, गावाची तुम्हाला पडले, कोण काय म्हणेल याचं नसतंच हो काही. म्हणून म्हटलंय की कोणा कशी कळावी वेडात काय गोडी, ती प्रेम मूढतेची सुटतीन गुढ कोडी. हे प्रेम कसं आहे माहिती आहे का, लहरी वरी विरावे